ದಿ ಆಕಾಶವಾಣಿಯು ಶಿಮ್ಲಾ ಕೇಂದ್ರ ಶೂ ಸ್ವಂಗ್ಲೋ ಪ್ರೋಗ್ರಾಮ್ ರೇ ರಾಧಿ ಕೆಂದಿ ಭತ್ತೆದಿ ಮೊಡೆದಿ ಬಾಡೆದಿ ಐಕೆ ನರ್ಸೆ ಹೆಣದಿ ಕೆಂದಿ ಭತ್ತೆದಿ ಗಿ ಪ್ರೋಮಿಲಾ ತರ್ಪೆ ರಾಮ್ ರಾಮ್ ಜುಲೆ ಜಿ ಸಾದಿರೆ ತೋಗ್ಲ ಸ್ವಂಗ್ಲೋ ಪ್ರೋಗ್ರಾಮರಿಂಗ್ ಸ್ವಂಗ್ಲೋ ರುಠೆ ರುಠೆ ಗೀತ್ ಗುರೇರ್ ಕೆಂಜ್ರೇರುನಿ ದಿರಾ ಸಾದೆ ಇಮಿನ ಖಾಸ್ ಖಾಸ್ ಖಬರಲ್ಲ ಜರೂರ್ ಶಾಪೋಗ ತ ಇಫೋಗಲ್ಗಪ್ಪ ಆಯುಷ್ಮಾನ್ ಭಾರತ್ ಯೋಜನಾ ಪಾಠಿಲ ಶೋದೋ ದಿರಾ ಸಾದೆ ಸಾದೆ ಸಾದಿರೆ ತೊಕ್ಷು ಅಂತಾರಾಷ್ಟ್ರೀಯ ಒಲಂಪಿಕ್ ದಿವಸ್ ಛನ ನಿಜೋ ಶುಮ್ ಜೂನರಿ ಹರ್ ಸಾಲ್ ವಿಶ್ವ ಒಲಂಪಿಕ್ ದಿವಸ್ ಮನಾಚಿ ಮಕ್ಸದ್ ಮೀ ದುಬಿಜ ಖೇಲದ ಪಾಠಿ ರುಚಿ ಬಢಾಚಿಶು ಭತ್ತೆ ದಿ ಕುಜ್ಮನತ್ ಭತ್ತೆ ಮೀ ದಿ ಸ್ವಸ್ಥ ಜೀವನ ಶೈಲಿ ಅಪ್ನಾಚಿಂ ಪಾಠಿ

ಕಸ್ಕುರವು ನಿಂಜೋರೇರಿಶುತೆ. ದಿ ಧ್ಯಾಳೈ ಸಾಲ್ ಸರೆರೌ ಪಿನಿಜೋ ಸಪಿರಿ ಪೇರಿಸ ಅಂತಾರಾಷ್ಟ್ರೀಯ ಒಲಂಪಿಕ್ ಸಮಿತಿ ಉಸ್ಥಾಪನಾ ಹೆಂದಿ ಹಿ ತಿಲಾಚ. ತ ಖೇಲೋ ದಿ ಖಾಸ್ ಧ್ಯಾಡ ಮನಾಚಿ ಮಕ್ಸದ್ ದಿ ಎ ತೊಯ್ಕಿ ಭೈ ಖೇಲ ಅದು ಜರಿಯೆ ಪೂರೆ ದುನಿಯಾ ಶಾಂತಿಯ ಭಾಯಿಚಾರ ಬಿ ಬಡಾವಾರಂಚಿ. ಛನ್ನ ಒಲಂಪಿಕ್ಕೊ ಈಚ ಐನೆ ರೂಠೆ ಆದರ್ಶ ವಾಕ್ಯ ತೊಕಿ ಭೈ ತೇಜ್ ರಂಗಿ ಮಜಬೂತೆ ಆಯ್ದೊರ ಭತ್ತೆದ ಸಾಧೆ ಮಿಲೆಗಿತೆ. ದಿ ವಾಕ್ಯ ಜಿ ಯೋಜಾದಿ ಲಗಾತಾರ್ ಕೋಶಿಶ್ ಲೇಯೆ ರೂಠೆ ಪ್ರದರ್ಶನ್ ಲೇಮಿ ಪ್ರೇರಣಾ ರಂಡ್ರ. ತಾಂತ್ ವಿಶ್ವ ಒಲಂಪಿಕ್ ದಿವಸೆ ಹೆಂದಿ ದಿ ಹೀದ್ ದಿಲಾಚ ಕಿ ಭೈ ಯೋಜಿ ಜೆತ್ತೆ ಜಾ ಫಿಮಿಯೆ ಯರ್ಜಿಮಿ ಮಿನ್ಮಸ್ತ್ ದಿತ್ ಸ್ವಸ್ಥ ಜೀವನ ರಸಾದೆ ಅನುಶಾಸನ್ ಯಾರಿಯ ವಿಶ್ವ ಏಕ್ತೌ ದಿ ಪ್ರತೀಕ್ಷು. ತಾಂತ್ ಖರ್ ಕೊಯ್ ಪೀಢಿ ದಿಲ ಛನ ಔ ಖರ್ ಕೊಯ್ ಪೀಢಿ ತೋದೋರ್ ದೋ ದಿಲ ಖೇಲಾ ದಿ ಯೋಜಿರಿ ಭಾಗ್ ಲೆಪ್ಚಿ ಏನದು ಕುರ್ಮಾ ಏನದು ಅವು ಫುಗೆ ಸೇಮ್ ತೋದು ಸ್ವಸ್ಥ ಸೆಹತ್ ಜಡೆ ತಾಜಿಮ್ ಥಲ್ಜಿ ದೀದಿ ಭಾಗ ಲೆಪ್ಚಿ ಜೂಶು ಹರ್ ಪಾಠಿ ಖೇಲಾ ದಿ. ತ ಧ್ಯಾರಿ ದೊರ ನೇಸ್ಲಾ ಸಿ ಗಪ್ಪ ಕಿ ಬೈ ದೊರ್ಲ ಪೂರೆ ಜಿಂದಗಿ ಸ್ವಸ್ಥ ಸೆಹತ್ ಜಡೆ ಬ್ರೌರ್. ತ ಗಪ್ಪ ದಿ ಎ ಕಿ ಬೈ ಫುಗ್ ಸ್ವಸ್ಥ ಸೆಹತ್ ಜಡೆ ತಾಜಿಮ್ ಥಲ್ಜಿ ಧ್ಯಾನ್ ಚೋ ಖೇಲ ತು ಪಾಠಿ ಹಮೇಶಾ ಹರ್ ಪೀಡಿ ಬಿ ಛಕ್ಕನೆ ಬ್ರೇನ್ ಜೂಶು. ತ ಛಾನ ತೊಕ್ಕಿ ಖಾಸ್ ಧ್ಯಾಡೋ ಗಪ್ಪ ಹೆಂಜಿಲ್ಲ ತನಿ ತು ಪ್ರೋಗ್ರಾಮು ಬಿ ಜಾ ಕೆಂದ ಸಾದೆ ಹೆಂದು ಸ್ವಂಗ್ಲೋ ಪಾಠಿಲ ಜರೂರ್ ಗಲ್ಗಪ್ಪ ಶಪೋಗು ಹೆಂದು ಹಿಮಾಚಲೋ ರಂಗಿ ಪಹಾಡಿಲಾಕ ಬಸೆಗಿ ಹೆಂದು ಸ್ವಂಗ್ಲೋ ಬಾರೆ ಹೆಂದು ಸಂಸ್ಕೃತಿ ಉಪಾಠಿ ಪಾಠಿ ರಂಗದ ಬಾರೆ ಛನ್ ಕೆಂಜಿ ಭತ್ತೆ ಜಿ ನೇನ್ ಕಿ ಬೈ ಹೆಂದು ಸ್ವಂಗ್ಲೋ ಕುದರತಿ ನಜಾರಾ ತೋ ದಿ ಖಂಡ್ ರಿ ಚಿಡ್ ಮಸ್ ರೂಠೆ ತೋ ಸಲ್ಟೆ ತೋ ದೋಣೆ ರೂಠೆ ಸಲ್ಟೆ ಹೆಂದು ದೇರ್ತಿಕ್ಕಿ ಸಂಸ್ಕೃತಿ ತೋ ರೀತಿ ರಿವಾಜಾ ತೋ ಪರಂಪರಾರ್ತುದುರ್ ಸ್ವಂಗ್ಲೋ ಮುಕ್ತು ಚಾದರ್ ಚೋಕ್ಸಿ ರಂಗಿ ರಂಗಿ ಗೋರೆ ತೊದುರು ಡುಗ್ಗೆ ಡುಗ್ಗೆ ನಾಡರ್ತುದುರು ಗಡ್ಬೆಂಡಿರೆ ದೇರ್ತಿಕ್ಕಿ ಮೋಸುಮೋಲ ದೇರ್ತಿಕ್ಕಿ ಮೀದು ಜಿಂದಗಿಯ ಸಂಸ್ಕೃತಿ ಉಟ್ಟೊಯ್ಜಿ ಐನೆ ಮೊಡೆ ಅಸರ್ ಹೆಂಜಿ ತಾಸ್ದನಿ. ತಾತ್ ಸ್ವಂಗ್ಲೋ ಸಂಸ್ಕೃತಿ ರಿ ಸಾದಿರೆ ಸಾದ್ಗಿ ರಸಾದೆ ಮೆಹನತ್ ತೋ ಇದ ಉಯ್ದ ಸಾದೆ ಬಣಗ್ ತಣಿಗೆ ಪ್ರೇಮಿ ಭಾವನಾ ತೋ ಕುಡ್ರಿ ಮನ ಮೀ ದ್ವೇನದ್ ಬೀಜ ಆಪ್ಸಿ ಸಹಯೋಗ ರಸಾದೆ ಪ್ರಕೃತಿಯು ಥಲ್ಜಿಲ ಐನೆ ಮಸ್ ಆದರ್ಲ ತೋ. ತ ದಿ ಪಾಠಿ ಗಲ್ಗಪ್ಪ ಪ್ರೋಗ್ರಾಮ್ ಬೀಜ ಜರೂರ್ ಕೆಂದ ಸಾದೆ ಶಪೋಗ. ತ ಪ್ರೋಗ್ರಾಮ್ ಮುಂಡರಿ ಹೆಂಜರಿ ರೋನಿ ಠಾಕೂರ್ ದಾಸ್ ಜಿಯೇ ಸಾಧಿತ್ ಸಕ್ಸಿ ದಿ ಗುರೇ.